ಪನ್ನಗಭೂಷಣಂ ಜಗದರಂ ಸಚಿತರಂ ವಂದೇ ಓಂ ಮೃತ್ಯುಂಜಯ ಮಹಾದೇವತ್ರಾಹಿ ಮಾಂ ಶರಣಾಗತಂ ಜನ್ಮ ಮೃತ್ಯು ಜರಾವ್ಯಾಧಿ ಪೀಡಿತಂ ಗರ್ಭವಂದನೈಹಿ ಭಗವತಿ ನರ್ಮದೇಶ್ವರ ಮಹಾದೇವತಾಭ್ಯೋ ನಮಃ ಸ್ಫಟಿಕ ಮಹೇಶ್ವರ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ ತ್ರಿದಿಲಂದ್ರ ಗುಣಾಕಾರಂ ತ್ರಿನೇತ್ರಂ ಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂವಾರಂ ಬಿಲ್ವಪತ್ರಂ ಶಿವಾರ್ಪಣಂ ಸರ್ವೋಪಚಾರಾರ್ಥೇ ಬಿಲ್ವದಲಪತ್ರಾಣಿ ಸಮರ್ಪಯಾಮಿ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ ಧಾರಾಕರಣಂ

0: ನಮಸ್ತೆಸ್ತು ವಿದ್ಯುತೆ ನಮಸ್ತೆ ಸ್ತನಾಯ್ತನವೇ ನಮಸ್ತೆ ಭಗವನ್ನಸ್ತು ಯತ್ವಾ ಸಮೀಹಸಿತು ನಾಜದೋಯಿದಾ ಸ್ಮಿತ್ರಿಯಾನ ಆಪವದಗ್ಯಾ ಸಂತು ದ್ರಿಮಿತ್ರಿಯಾ ತಸ್ಮೈ ಸಂತು ಜೋಸ್ಮಾನ್ ವೇಷ್ಟಜಂಚ ಭಯಂ ದಿಗ್ಮಹ ತಚ್ಚ ಕೃದೇ ವೈತಂ ಗುರುಸ್ತಾತ್ ಕ್ರಮಚರದ ಪಶ್ಕೇ ಮದ್ರದಃ ಸತಗ್ಗುಂಧಣಾ ಮದ್ರತನ್ ಬರುವ ಸತಮ ದೀನಾ ಹಾಸ್ತಿ ಅಮೃತಾ ಸತಂ ಭೂಷ್ಟ್ರದ ದಾಸದಾದ ಹರಿಹಿ ಓಂ ನಾ ಸ್ವಸ್ತಿನಾ ಇಂದ್ರೋ ವ್ರತಚರವಾ ಸ್ವಸ್ತಿನಾ ಭೂಗ ವಿಶ್ವೇದಾಹ ಸ್ವಸ್ತಿನ ಸ್ತಾರಕ್ಷೋ ಅರಿಷ್ಟನೇಮ ಸ್ವಸ್ತಿನೋ ಬ್ರೇಗಸ್ಪರದಾದು ಭಯಃ ಪೃಥ್ವಿಯಾಂ ಭಯೋ ಗದಿಗುಯೋ ಭಯ ದರಿಕ್ಷೇ ಪಯೋಧಾ ಪೈಸ್ಪತಿ ಪ್ರತಿದಾದಂತು ಮಶಂಬ ವಿಷ್ಣುರರಾಟಮಸಿ ವಿಷ್ಣೋ ತೃಪ್ತಿರೇಸು ವಿಷ್ಣೋ ದುರಸಿ ವಿಷ್ಣೋ ದ್ರುವೋಸಿ ವೈಷ್ಣವಸಿ ವಿಷ್ಣುಮೇತ್ವ ಅಗ್ನಿರ್ದೇವತಾ ವಾತೋ ದೇವತಾ ಸುರಜೋ ದೇವತಾ ಚಂದ್ರಮಾ ದೇವತಾ ಬಸವೋ ದೇವತಾ ರುದ್ರಾ ದೇವತಾ ದ್ಯಾ ದೇವತಾ ಮೃತೋ ದೇವತಾ ವಿಶ್ವೇ ದೇವಾ ದೇವತಾ ಬ್ರೇಗಸ್ಪತಿರೇಂದ್ರೋ ದೇವತಾ ವೃಣೋ ದೇವತಾ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತ ಇವೈ ನಮೋ ನಮಃ ಭವೇ ಭವೇ ಭೂವದ್ಭುವಾಯ ನಮಃ ವಾಮ ದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲ್ವಿಕರಣಾಯ ನಮೋ ಬಲ್ವಿಕರಣಾಯ ನಮೋ ವಲಾಯ ನಮೋ ಬಲಪ್ರದ ಸರ್ವಭೂತ್ಮ್ನಾ ನಮೋ ನಮಃ ನಮಃ ಅಘೋರೇಭ್ಯೋ ದುಘೋರೇಭ್ಯೋ ದುಘೋರಗುರುದ್ರೇಭ್ಯಾ ಸರ್ವೇಭ್ಯೋ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತುಭ್ಯ ತತ್ಪೃಕಾಯಮಹೇ ಮಹಾದೇವಾಯ ತನ್ನೋರ್ಪ್ರಚೋದಯಾತ್ ಈಶಾನಸರ್ವಿದ್ಯಾನಾಂ ಈಶ್ವರಭೂತಾನಾಂ ಬ್ರಹ್ಮಣೋಧಿಪತಿರ್ಬ್ರಹ್ಮಾಮೇ ಅಸ್ತು ತದಾ ಶಿವೋಂ ನಾ ಓಂ ಶಿವೋ ನಾಮ ಶಿವತಿಸ್ತೇ ಪಿತಾ ನಮಸ್ತೆ ಸ್ತು ಮಾಂಸೈ ನಿವರ್ತಯಾಮ್ಯನ್ನಾ ಧ್ಯಾಯ ಪ್ರಜ್ಞಾ ಯರಾಯಸ್ವಾಯಸ್ವರ್ಜಾಯ ವಿಶ್ವಾನಿ ದೇವ ಸವಿ ದರತುರಿತಾನಿ ಪರಾ ಸುವದ್ವೃಂದನ್ನಾ ಸುವ ದ್ಯೌಹ ಶಾಂತಿರಂದರ ಕುಶು ಶಾಂತಿ ಪ್ರತಿ ಶಾಂತಿ ರಾವ ಶಂತ್ರುಕತೆಯ ಶಾಂತಿ ವನಸ್ಪತಿಯ ಶಾಂತಿ ವಿಶ್ವೇ ದೇವಾಹ ಶಾಂತಿ ಬ್ರಹ್ಮ ಶಾಂತಿ ಸರ್ವಗು ಶಾಂತಿ ಶಾಂತಿರಿವ ಶಾಂತಿ ಸಾಮಾ ಶಾಂತಿರೇರಿ ಸರ್ವೇ ಕಾಂಬ ಏಕಭೇದ ನಾ ಕೃತ ಸರ್ವೇ ಕಾಮಿತಭೇದ ನಾ ಗುರುಸೇನಾ ವಿಗಂಚತಿ ಅಮೃತಾಭಿಷೇಕೋಸ್ತು ಶಾಂತಿ ಪುಷ್ಟಿ ದುಷ್ಟಿಶಾಸ್ತು ಮೃತ್ಯುಂಜಯ ಮಹಾದೇವತ್ರ ಇಮಾಂ ಶರಣಾಗತಂ ಜನ್ಮ ಮೃತ್ಯುಜರಾ ವ್ಯಾಧಿ ಪೀಡಿತಂ ಕರವಂದನೈಃ ಓಂ ವಂದೇ ದೇವ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂಪತಿಂ ವಂದೇ ಸೂರ್ಯಸಾಂಗಪನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಜವರದಂ ವಂದೇ ಶಿವಂ ಶಂಕರಂ ಓಂ ಪೂರ್ವಸ್ಮಃ ಭಗವತೇ ಸಾಂಬ ಸದಾಶಿವಾಯ ನಮಃ ಸ್ಫಟಿಕ ಮಹೇಶ್ವರ ದೇವತಾಭ್ಯೋ ನಮಃ ಸಪರಿವಾರ ದೇವತಾಭ್ಯೋ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಪ್ರಾರ್ಥನಾ ವೃಕ ನಮಸ್ಕಾರಾನ್ ಸಮರ್ಪಯಾಮಿ ಮಹಾದೇವ ಶಿವ ಶಂಕರ
1: ಶಂಭೋ ಉಮಾಕಾಂತಾರ ತ್ರಿಪುರಾರೇ
0: ಮೃತ್ಯುಂಜಯ ಮಹಾದೇವ ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಶರಣಾಗತಂ
1: ಶಂಕರ
0: ಶಂಭೋ ಉಮಾಕಾಂತಾರ ತ್ರಿಪುರಾರೇ ಮೃತ್ಯುಂಜಯ ವೃಷಭದ್ವಜ ಶೂಲಿನ್ ಗಂಗಾಧರಮಿದಂ ಮದನಾರೇ ಜಯ ಶಿವ ಶಂಕರ ಗೌರಿ ಶಂ ವಂದೇ ಗಂಗಾಧರಮಿದಂ ಶಿವರುದ್ರಂ ಪಶುಪತಿ ಮೀಶಾನಂ ಕಲಯೇ ಕಾಶೀಪುರಿನಾಥಂ ಜಯ ಶಂಭೋ ಶಿವ ಗೌರಿ ಶಂಕರ ಜಯ ಶಂಭೋ

ಪೋಷಿತಂ ಮೃಗಮದ ಮೋದಾಂಗಿತಂ ಚಂದನಂ ಜಾತಿ ಚಂಬಕ ಬಿಲ್ವಪತ್ರ ರಚಿತಂ ಪುಷ್ಪಂಜ ಧೂಪಂ ತಥಾ ದೀಪಂ ದೇವದಯಾನಿದೇ ಪಶುಪತೇ ಹೃತ್ಕಲ್ಪಿತಂ ಬೃಹ್ಯತಾ ಸೌವರ್ಣೈ ನವರತ್ನಖಂಡ ರಚಿತೇ ಪಾತ್ರೀಕೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಖಾನಗ್ಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾಮಯ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು ಛತ್ರಂ ಚಾಮರಯೋರ್ವಿಗಂಬ್ಯ ಜನಕಂ ಚಾದರ್ಶಕಂ ನಿರ್ಮಲಂ ವೀಣಾ ಭೇರಿ ಮೃದಂಗ ಕಾಹಲಕಲಾ ಗೀತಂಜ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತು ಸ್ಥಿತಿರ್ಬಹುವಿಧ ಏತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾ ಗೃಹಾಣ ಪ್ರಭೋ ಆತ್ಮ ತ್ವಂಗಿರಿಜಾಮತಿ

ಸಂಚಾರಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯಾತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೂತವಾರಾಧನಂ ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ.